ಗೋಪಿ ಜನ ಮನೋರಥಮ ಸಂಗಲೇಶಯೇ ಪಾಡುತ್ತಮಯಾಳು ಪರಮ ಭಕ್ತ ಭಕ್ತರು ದುರ್ಲಭಾರ ವಾರುಂಡ ಜನ್ಮ ಮರಗುಡೆ ಕಲಿಬಾಗಲು ಬೀಚು ಬಾಯನೇ ಹುಜಂಬು ಜಮುಗಮಯಾನೆ ಕಿತ್ತಗೋ ಮಾಟಲಾಡಲು ಹರೇ ಸಾಯಿ ದೇವಾ ಪತ್ತಿ ನೀರ ಬದುಕು ಪಾಡಬೇಡ ಬೀಜೋತ್ರಾಜ ದುರಗ ರಾಜ ತನ್ನ ಸರಸಿ ಹುಡರಾಟ ಎಲುಜು ಬೇಡಿಕೊಂಡ ನನ್ನು ದಾಪ ಪ್ರೋಗು ಬಬದಮ್ಮಯಾನೆ ಕಿತ್ತಗೋ ಮಾಟಲಾಡು ಶ್ರೀ ವೆಂಕಟೇಶ ಸುಪ್ರಕಾಶ ಸರ್ವೋನ್ನತ ಸಜ್ಜನ ಬಾಲ ಸನಚೇತನ ಕನಕಾಂಬರ ಸರಳತ ಮಕುಟ ಕುಂದಲ ಹರಾಜಿ ದಹರೇ ಜನುಜುಳೆ ಹೊಗಡಗ ಸಾಧನ